ಪರಿರಿದನಿದನಿ ಬದನಿ ಬನಿ ನಿ ಬ ಮ ಮರಿ ಗರಿದರಿದನಿ ಸರಿ ಗರಿದರಿದರಿ ಮ ಬನಿ ಬ ಮರಿ ಗರಿದ ರೇ ಮ ಬನಿ ಸರಿ ಗರಿದನಿದರಿ ಮ ಮರಿ ಗರಿದ ರೇ ಮ ಬನಿ ಸರಿ ಗರಿದನಿದರಿ ಮ ಮರಿ ಗರಿದ ರೇ ಮ ಬನಿ ಸರಿ ಗರಿದನಿದರಿ ಮ ಮರಿ ಗರಿದ ರೇ ಮ ಬನಿ ಸರಿ ಗರಿದನಿದರಿ ಮ ಮರಿ ಗರಿದ ರೇ ಮ ಬನಿ ಸರಿ ಗರಿದ